ಸುಷಣಾಕೃತಾಮೃತಂ ವಿಭೀಷಣಾಚಿತ್ತಪದಂ ಗೋಪಾಲ ಬಾಲ ಚಾರ ಚೋಲಮಾನ ಕೃಷ್ಣಮಾಶ್ರಯ ಪಂಡಿತಾಖಿಲಸ್ತುತಂ ಪುಂಡರೀಕ ಭಾಸ್ವರಂ ಕುಂಡಲ ಪ್ರಭಾಸಮಾನ ತುಂಡಕಂಠ ಮಂಡಲ ಪುಂಡರೀಕ ಸನ್ನುತಂ ಜಗನ್ನುತಂ ಮನೋಜ್ಞಕಂ ಗೋಪಾಲ ಬಾಲ ಚಾರ ಚೋಲಮಾನ ಕೃಷ್ಣಮಾಶ್ರಯ.

ರಂಗ ಮಂಗಳಾಂಗ ಸೌರ್ಯ ಭಾಸದ ಸಂಗದಾಸುರೋತ್ತಮಾಂಗ ಅಂಗ ಪ್ರದಾಯಕ ತುಂಗ ವೈರವಾಭಿರಮಂಗಾಮೃತಂ ಸದಾ ಗೋಪಾಲ ಬಾಲ ಚಾರ ಚೂರ ಬಾಲ ಕೃಷ್ಣ ಬಾಲ ಕೃಷ್ಣ ಪುಣ್ಯ ನಾಮನಾಮಿದಂ ಸುಭಾಷ್ಟಕಂ ಕೇವಲಂತೆ ಸಾತ್ವಿಕೋತ್ತಮ ಸದಾ ಮುದಾಚ್ಯುತಂ ವಾಜಮಾನ ಪುತ್ರ ಸಂಪದಾದಿ ಸೋಮನಾನಿತೆ ಸಾಧಯಂತೆ ವಿಷ್ಣು.

ಭೂಷಣೋಚ್ವಲಂ ಘೋಷಮಾನ ಕಿಂಕಿಣಿ ವಿಭೀಷಣಾದಿ ಭೂಷಣಂ ಸುಷಣಾಮೃದಾಮೃಗಂ ವಿಭೀಷಣಾಚ ಪಾದಂ ಗೋಪಾಲ ಬಾಲ ಚಾರ ಚೋಲಮಾನ ಕೃಷ್ಣಮಾಶ್ರಯಂ ಪಂಡಿತಾಖಿಲಸ್ತುತಂ ಪುಂಡರೀಕ ಭಾಸ್ವರಂ ಕುಂಡಲಪ್ರಭಾಸಮಾನ ತುಂಡಕಂಠ ಮಂಡಲಂ ಪುಂಡರೀಕ ಸನ್ನುತಂ ಜಗತ್ನುತಂ ಮನೋಜ್ಞಕಂ ಗೋಪಾಲ ಬಾಲ ಚಾರ ಚೋಲಮಾನ ಕೃಷ್ಣಮಾಶ್ರಯಂ.